ಶಿರಶಕ್ತಿಮಠ ಶ್ರೇಷ್ಠೋ ಧರ್ಮೋ ಧರ್ಮ ವಿದುತ್ತಮ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣವ ಪ್ರಥು ಹಿರಣ್ಯಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರಧೋಕ್ಷಜ ಋತುಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ ವಿಸ್ತಾರಸ್ಥಾವರಸ್ಥಾನು ಪ್ರಮಾಣ ಬೀಜಮಂಗ್ಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನ ಅನಿರ್ವಿಣ್ಣಸ್ಥವಿಷ್ಠೋ ಭೂರ್ಧರ್ಮಯೂಪೋ ಮಹಾಮಖ ನಕ್ಷತ್ರ ನೇಮಿರ್ನಕ್ಷತ್ರೀ ಕ್ಷಮ ಕ್ಷಾಮ ಸಮೀಹನ ಯಜ್ಞೈಜ್ಯೋ ಮಹೇಜ್ಯಶ್ಚ ಪ್ರತುಸ್ಸಪ್ರಂಸತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ ಸುವೃತಸ್ಸು ಮುಖಸ್ಸೂಕ್ಷ್ಮಸ್ಸು ಘೋಷಸ್ಸು ಕದಸ್ಸುಹೃತ್ ಮನೋಹರೋ ಜಿತಕ್ರೋಧೋ ವೀರಬಾಹುರ್ವಿದಾರಣ ಸ್ವಾಪನಸ್ವಶೋ ವ್ಯಾಪಿ ನೈಕಾತ್ಮ ನೈಕಕರ್ಮಕೃತ್ ವತ್ಸರೋ ವತ್ಸಲೋ ವತ್ಸೀ ರತ್ನಗರ್ಭೋ ಧನೇಶ್ವರ ಧರ್ಮಗುಬ್ಧರ್ಮಕೃದ್ಧರ್ಮೀ ಸದಸತ್ಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುರ್ವಿಧಾತ ಕೃತಲಕ್ಷಣ ವ್ಯವಸ್ತಿನೇಮಿ ಸತ್ವಸ್ಥ ಸಿಂಹೋ ಭೂತಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಹೃದ್ಗುರು ಉತ್ತರೋ ಗೋಪತಿರಗೂಪ್ತ ಜ್ಞಾನಗಮ್ಯ ಪುರಾತನ ಶರೀರಭೂತಹೃದ್ಭೋಕ್ತ ಕಪೀಂದ್ರೋ ಭೂರಿ ದಕ್ಷಿಣ ಸೋಮಪೋ ಮೃತಪ ಸೋಮ ಪುರುಜಿತ್ ಪುರುಸತ್ತಮ ವಿನಯೋ ಜಯ ಸತ್ಯಸಂಧೋ ದಾಶಾರ ಸಾತ್ವತಾಂಪತಿ ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಮಿತವಿಕ್ರಮ ಅಂಭೋ ನಿಧಿರನಂತಾತ್ಮ ಮಹೋದಧಿಶಯೋಂತಕ ಅಜೋ ಮಹರ್ಹ ಸ್ವಾಭಾವ್ಯೋಜಿತ ಮಿತ್ರ ಪ್ರಮೋದನ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೀದಿನೀಪತಿ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗ ಕೃತಾಂತಕೃತ್ ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗರಿ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರ ಗದಾಧರ ವೇಧಾ ಸ್ವಾಂಗೋಜಿತ ಕೃಷ್ಣೋ ದೃಢ ಸಂಕರ್ಷಣೋಚ್ಯುತ ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಾ ಭಗವಾನ್ ಭಗಹಾನಂದೀ ವನಮಾಲೀ ಹಲಾಯುಧ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮ ಸುಧನ್ವಾ ಖಂಡ ಪರಶುರು ದಾರುಣೋ ದ್ರವಿಣ ಪ್ರದ ದಿವಸ್ಪೃಕ್ ಸರ್ವದೃಗ್ವ್ಯಾಸೋ ವಾಚಸ್ಪತಿ ಅಯೋ ನಿಜ ತ್ರಿಸಾಮಗಸ್ಸಾಮ ನಿರವಾಣಂ ಭೇಷಜಂ ಭಿಷಕ್ ಸನ್ಯಾಸಕೃಚ್ಛಮಶಾಂತೋ ನಿಷ್ಠಾ ಶಾಂತಿ ಪರಾಯಣಂ ಶುಭಾಂಗಶಾಂತಿದಸ್ರಷ್ಟ ಕುಮುದ ಕುವಲೇಶಯ ಗೋಹಿತೋ ಗೋಪಚರಗೋಪ್ತ ವೃಷಭಾಕ್ಷೋ ವೃಷಪ್ರಿಯ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃಚ್ಛಿವ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರ ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾಲ್ಲೋಕತ್ರಯಾಶ್ರಯ ಸ್ವಕ್ಷಸ್ವಂಗಶತಾನಂದೋ ನಂದಿರ್ಜ್ಯೋತಿರ್ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಛಿನ್ನ ಸಂಶಯ ಉದೀರ್ಣ ಸರ್ವತಶ್ಚಕ್ಷುರನೀಶ ಶಾಶ್ವತ ಸ್ಥಿರ ಭೂಷಯೋ ಭೂಷಣೋ ಭೂತಿರ್ವಿಶೋಕ ಶೋಕನಾಶನ ಅರಚುಷ್ಮಾನರ್ಚಿತ ಕುಂಭೋ ವಿಶುದ್ಧಾತ್ಮ ವಿಶೋಧನ ಅನಿರುದ್ಧೋ ಪ್ರತಿರಥ ಪ್ರದ್ಯುಮ್ನೋ ಮಿತವಿಕ್ರಮ ಕಾಳನೇಮಿನ್ಯಃ ವೀರ ಶೌರೀಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹ ಹರಿ ಕಾಮದೇವ ಕಾಮಪಾಲ ಕಾಮೀಕಾಂತ ಕೃತಾಗಮ ಅನಿರ್ದೇಶ್ಯ ವಪುರ ವಿಷ್ಣುರ್ವೀರೋ ನಂತೋ ಧನಂಜಯ ಬ್ರಹ್ಮಣ್ಯೋ ಬ್ರಹ್ಮ ಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ಧನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮೀ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗ ಮಹಾಕೃತುರು ಮಹಾಯಜವ ಮಹಾಯಜ್ಞೋ ಮಹಾಹವಿ ಸ್ತವ್ಯಸ್ತವ ಪ್ರಿಯಸ್ತೋತ್ರಂ ಸ್ತುತಿಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿರನಾಮಯ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದ ವಸುಪ್ರದೋ ವಾಸುದೇವೋ ವಸುರು ವಸುಮನಾಹವಿ ಸದ್ಗತಿ ಸತ್ಗತಿ ಸತ್ತ ಸದಭೂತಿ ಸತ್ಪರಾಯಣ ಶೂರಸೇನು ಯದು ಶ್ರೇಷ್ಠ ಸನ್ನಿವಾಸ ಸ್ವಾಮ್ನ ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ನರ ದರ್ಪ ದರ್ಪದೋ ದೃಪ್ತೋ ದುರ್ಧರೋಥ ಪರಾಜಿತ ವಿಶ್ವಮೂರ್ತಿರ್ಮಹಾಮೂರ್ತಿರ್ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತ ಶತಮೂರ್ತಿ ಶತಾನನಃ ಏಕೋನೈಕ ಸವಃ ಕಃ ಕಿಂ ಯತ್ತತ್ಪದಮನುತ್ತಮಂ ಲೋಕಬಂಧುರ ಲೋಕನಾಥೋ ಮಾಧವೋ ಭಕ್ತವತ್ಸಲಃ
சுவர்ணவர்ணோ ஹேமாங்கோவராங்கச்சந்தனாங்கதி வீரா விஷமஸ்யூன்யோ கிருதாசீரசரச்சல அமானீமானதோ மான்யோ லோகஸ்வாமி த்ரிலோகதுக் சுமேதாமேதயோதன்யஸ் சத்யமேதாதராதர தேஜோ ருஷோ த்விஜிசரஸ்ஸர்வசஸ்த்ருபிருதாம்வர பிரக்ரஹோ நிக்ரஹோ வ்யக்ரோ நைகஶ்ருங்கோ கதாக்ரஜ சதுர்மூர்த்திஶ்சதுர்பாஹுஶ்சதுர்வ்யூஹஶ்சதுர்கதி சதுராத்மா சதுர்பாவஶ்சதுர்வேத விதேகவாத் சமாவர்த்தோ நிவ்ருத்தாத்மா துர்ஜயோ துரதிக்ரம துர்லபோ துர்வமோ துர்வோ துராவாசோ துராரிஹ சுபாங்கோ லோகசாரங்க சுதந்து ஸ்தந்து வரதன இந்திரகர்மா மகாகர்மா கிருதகர்மா கிருதாகம உத்பவ சுந்தர சுந்தோ ரத்மநாபசுலோச்சன அரக்கோ வாஜசனஸ்ருங்கே ஜயந்த சர்வ வித்யை சுவர்ணபிந்துரக்ஷோபிய சர்வ வாகீஸ்வரேஸ்வர மகாஹதோ மகாகரத்தோ மகாபூதோ மகாநிதி குமுத குந்தர குந்த பரஜன்ய பாவனோநில அமிருதாம்சோ மிருதவபுஸ்ஸர்வஜ்ஞ சர்வதோமுக சுலபஸ்ஃபூர்த சித்த சத்ருஜிச்சத்ருதாபன ந்யக்ரோதோ தும்பரோஸ்வத்தச்சாணூராந்த்ர நிஷூதன சஹஸ்ரார்ச்சி ஸ்வப்தஜிம்ஹ ஸ்வப்தயிதா ஸ்வப்தவாஹன அமூர்த்திரநகோசிந்தோ பயக்ருத் பயநாசன அனுருப்ருஹத் கிருஷஸ்தூரோ குணபிருன் நிர்குணோ மகான் அதிருதஸ்வதிருதஸ்வாஸ்ய ப்ராக்மம்ஷோ வம்சவர்தன பாரபிருக்கசிதோ யோகீ யோகீஷ சர்வகாமத ஆஶ்ரமஶ்ரமணக்ஷாம சுபர்ணோ வாயுவாஹன தனுருதரோ தனுர்வேதோ தண்டோதமயிதாதம அபராஜித சர்வசஹோ நியந்தா நியமூயம சத்துவான் சாத்விக சத்ய சத்ய தர்ம பராயண அபிப்ராய பிரியாரஹோரஹ பிரிய கிருத்ரீதி வர்தன விஹாய சகதிர் ஜோதி சுருச்சிர் ஹுதபுவிபு ரவிர்விரோச்சன சூரிய சவிதா ரவிலோச்சன அனந்தோ ஹுதபுக்போக்தா சுகதோ நைகஜோ கிரஜ அனிர்விண்ண சதாமரசீலோகாதிஷ்டானமத்புத சநாத் சநாதன தம கபில கபிரவ்யய ஸ்வஸ்தி தஸ்வஸ்தி கிருத்ஸ்வஸ்தி ஸ்வஸ்தி புக் ஸ்வஸ்தி தக்ஷண அரௌத்ர குண்டலீ சக்ரீ விக்ரம்யுர்ஜித சாசன சப்தாதிக சப்தச சிசிர சர்வரீகன அக்ரூர பேஷரோ தக்ஷோ தக்ஷிண க்ஷமிணாங்கர விதுவத்தமோ வீதபய புண்ணியஸ்ரவண கீர்த்தன உத்தாரணோ துஷ்கிருதிஹா புண்ணியோ துஸ்வப்னநாசன வீரஹாரக்ஷணஸ்வந்தோ ஜீவன பரியவஸ்தித அனந்தரூபோ நந்தஸ்ரீர்ஜிதமன்யுருபயாபஹ சதுரஸ்ரோ கபீராத்மா விதிஷோ வியாதிஷோ திஷ அநாதிர்பூர்புவோ லக்ஷ்மீ சுவீரோ ருச்சிராங்கத ஜனனோ ஜனஜனமாதிரபீமோ பீமபராக்கிரம ஆதாரநிலையோதாதா புஷ்பஹா சப்ரஜாகர ஊர்த்வகஸ்ய பதாசார பிராணத பிரணவப்பண பிரமாணம் பிராணநிலய பிராணஜீவன தத்துவம் தத்துவவிதேகாத்மா ஜன்மமிருத்யுஜராதிக பூர்புவஸ்வஸ்தருஸ்தார சபிதா பிரபிதாமஹ யஜ்ஞோ யஜ்ஞபதிர்யஜ்வா யஜ்ஞாங்கோ யஜ்ஞவாஹன யஜ்ஞஹ்ருத் யஜ்ஞகிருத் யஜ்ஞீ யஜ்ஞபுக் யஜ்ஞசாதன யஜ்ஞாந்தகிருத் யஜ்ஞகுஹ்ய மன்னமன்னாதயேவ ச ஆத்மயோனிஸ்வயம் ஜாதோ வைகானஸ் சாமகாயன தேவகீ நந்தனஸ்ரஷ்டா க்ஷிதீஷ பாபநாசன சங்கபிருந்தகீ சக்ரீ சாரங்கதனவாகதாதர ரதாங்க பாணி ரக்ஷோபிய சர்வ பிரஹரணாயுத சர்வ பிரஹரணாயுத ஓம் நம இதி ஹரயே நம ஹரயே நம ஹரயே.